ಜವಾನ ಮಾರು ನಮಾರು ನಮಾರು ನಮಾರು ನಮಾರು ಹಾ ನಮಾರು ನಮಾರು ನಗತ ಕರೆ ಜವಾ ಮಿಚೋ ಕರೆ ಜವಾ ಮಿಚೋ ಕರೆ ಜವಾ ಮಿಚೋ ಕರೆ ಗರಿ ದೇಖ.